ದಿನ್ನಾ ತಿರುಗಡದ ದಿನ್ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ನ ತಿರುಗಡದ ದಿನ್ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ನ ದಿಂದಿರ ಕಿಟ್ಟ ದಿನ್ ದಿನ್ನ ನಗ ದಿಂದಿರ ಕಿಟ್ಟ ದಿನ್ನ ದಿನ್ನ ದಿಂದಿರ ಕಿಟ್ಟ ದಿನ್ ದಿನ್ನ ನಗ ದಿಂದಿರ ಕಿಟ್ಟ

ಸಕಲಗ್ರಹಸ್ಥೆ ಮೃತ್ಯುಂಜಯ ತ್ವಮಪಿ ತಸ್ಯ ನ ಚಾಭವಿಷ್ಯತ್. ಆಣಿ ಗ್ರಹಾತ್ ಪ್ರಥಮ ದೇಶಶೀಕೃತ ಕಂಠ ಗ್ರಹಾತ್ ತದನು ಮೃತ್ಯುಜಿದಸ್ಯ

ಸಮಸ್ತಮಧಿಗತ್ಯ ಚ ಕನ್ನ ಮೂಲಂ ಕೇರಸ್ಸತಿಷ್ಠತು ಸದಾ ಕಿಮಪಿ ಪ್ರಜಲ್ಪಂ ಕೇಚಿಕೋಮಾನ ತ್ವತ್ಸುಪ್ರಭಾತಮಿದಮಪಿ ಅವಧಾರಯ ಅಂಬ ಚಂಡೀಕರಾಗ್ರಕರವಾಲಘುತಾಸುರಾಸುರು ಮಾ ತಂಜಸಿ ಸ್ವಕರವಾ

ಜಯ ಜನನೀ ಸುಧಾ ಸಮುದ್ರಾಂತ ಹೃದ್ಯಂ ಮಣಿದ್ವೀಪ ಸಂರೂಢ ಬಿಲ್ವಾಕ ವಿಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯ ತೃಪ್ತಿ ವಾಸ ಪ್ರಿಯ ಸರ್ವಲೋಕ ಪ್ರಿಯ ಸಾಗರಾರಬ್ಧ ಸಂಗೀತ ಸಂಭಾವನಾ ಸಂಭ್ರಮಾಲೋಲ